ಬೋಳೆ ತುಜೆ ರೂಪ ಬೋಳೆ ತುಜೆ ನಾಮ ಬೋಳೆ ತುಜೆ ರೂಪ ಬೋಳೆ ತುಜೆ ನಾಮ ವಿಟ್ಟು ಮಾವುಲಿಯೇ ವಿಟ್ಟು ಮಾವುಲಿಯೇ ಹಚ್ಚಿ ವರದೇಯಿ ಬೋಳೆ ತುಜೆ ರೂಪ ಬೋಳೆ ತುಜೆ ನಾಮ ಬೋಳೆ ತುಜೆ ರೂಪ ಬೋಳೆ ತುಜೆ ನಾಮ.

ಆತ ಕುಟುವರ ಬೀಳಮೀಧರು ಕಾಳಿತ ಕರ್ತಾಯಿಪದು ಹುರು ಹುರು ಸದನೇ ನಕೋ ಗಮಾಗರು ಮಾಜಾ ಸುರಾತ ಸುರೆಯೇ ಬರು